ಉಭಾವಪಿ ಆತ್ಯಂತಿಕ ಸತ್ಯಾನ್ವೇಷಣ ತತ್ಪರೋ ಸ್ಥೀಯತೆ ಚ ತಥಾಪಿ ಯಾಜ್ಞವಲ್ಕ್ಯಂ ಕೇಂದ್ರೀಕೃತ್ಯವ ಮುನಿಕಾಂಡಪ್ರಥಾ ಅಸ್ಯ ಗ್ರಂಥಭಾಗಸ್ಯ ದತ್ತಾ ವರ್ತದೆ. ಜನಕರಾಜಃ ಪ್ರಾಚೀನಸಾಹಿತ್ಯ ಸಮ್ರಾಟಿತ್ಯದು ಉಪರಿ ವೈಜ್ಞಾನಿಕ ಗುರುರ್ಭವತಿ. ಬ್ರಹ್ಮಜ್ಞಪೀಠಮಲಂಕುರ್ವನ್ ಯಾಜ್ಞವಲ್ಕ್ಯಃ ಅತ್ರ ಪುರೋಹಿತೋ ನ ಭವತಿ ಪರಂತು ತಿಷಣಾಶಾಲ್ಯೇವ. ಸ್ವಗುರುಂ ವೈಶಂಪಾಯನಮಪಿ ಪ್ರಭಾವಾತಿಶಯೇನ ನಿಷ್ಪ್ರಭಾವೀಕೃತಃ ಸಹ ಶುಕ್ಲಯಜುರ್ವೇದಮಿತಿ ಪ್ರಮಾದರಹಿತಂ ಪಾಠಮಪ್ಯಾವಿಷ್ಕೃತವಾನ್. ಯಜ್ಞನಿಗೂಢತಾಯಾಃ ಅನಾವರಣಂ ಕೃತವಾನಿತಿ ಕಾರಣಾತ್ ಸಹ ಯಾಜ್ಞವಲ್ಕ್ಯ ಇತಿ ಸ್ತೂಯತೆ ಚ. ಜನಕರಾಜಸದಸಿ ಪ್ರವಿಷ್ಟಯೇವ ಸಹ ಯೋಗ್ಯ ಆಚಾರ್ಯಾಯ ರಾಜ್ಞಾ ಪ್ರತಿಜ್ಞಾದೇಷು ಏಕೈಕೇಷು ಶೃಂಗೇಷು ದಶಪಾದಸುವರ್ಣಬದ್ಧೇಷು ಸಹಸ್ರಸಂಖ್ಯಾಕೇಷು ಘೋಷು ಸ್ವಯಂ ಅವಕಾಶಂ ಪ್ರಖ್ಯಾಪಿತವಾನ್ ದೃಶ್ಯತೆ. ತದನಂತರಂ ಪ್ರವೃತ್ತಾಸು ವಾದಪರಂಪರಾಸು ಪಂಡಿತಂ ಮನ್ಯಾನ್ ಅಶ್ವಲಾದೀನ್ ಸರ್ವಾನಪಿ ಸಹ ಪಶ್ಚಾತ್ಕೃತವಾನ್. ಗಾರ್ಗ್ಯಾಃ ಪ್ರಶ್ನೇನ ಸಹ ಯದ್ಯಪಿ ಈಷತ್ ಪ್ರಕೋಪಿತವಾನ್ ತಥಾಪಿ ತಸ್ಯಾಃ ಯುಕ್ತಂ ಅವಸರಂ ದದಾತಿ ಸಮುಚಿತಂ ಉತ್ತರಂ ಚ ದದಾತಿ. ವಾದೇ ಶಾಗಲ್ಯವಿದಗ್ಧಸ್ಯ ಪತನಂ ವೈರುಧ್ಯಾತ್ಮಕಂ ಭವತಿ ತಸ್ಯ ಅಂಗಾನಿ ವಿಭಜ್ಯ ಶಿಕ್ಷಾವಿಧೇಯಃ ಕೃತಃ ಇತ್ಯಪಿ ಉಪನಿಷತ್ ಪ್ರಸ್ತಾವಂ ಅಸ್ತಿ. ಆತ್ಯಂತಿಕ ಸತ್ಯಂ ಆತ್ಮಯೇವ ಇದಿ ಸ್ಥಾಪನಂ ಲಕ್ಷ್ಯೀಕೃತ್ಯೈವ ಯಾಜ್ಞವಲ್ಕ್ಯೇನ ನೀಯಮಾನ ಚರ್ಚಾಪರಂಪರಾ ಅತ್ರ ಅವತಾರಿತ ವರ್ತತೆ. ಗಾರ್ಗ್ಯಾಃ ಅತ್ರ ವಿಶೇಷ ಸ್ಥಾನಮಪಿ ಕಲ್ಪಿತಂ ದೃಶ್ಯತೆ. ನವ ಅರೇ ಪತ್ಯುಃ ಕಾಮಾಯ ಪದಿಃ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ನವ ಜಾಯಾಯಾಃ ಕಾಮಾಯ ನವ ಪುತ್ರಾಣಾಂ ಕಾಮಾಯ ನವ ವಿತ್ತಸ್ಯ ಕಾಮಾಯ ನವ ಶ್ಲೋಕಾನಾಂ ಕಾಮಾಯ ನವ ದೇವಾನಾಂ ಕಾಮಾಯ ಇತ್ಯಾದಿ ಪ್ರಸ್ತಾವೈಃ ಆತ್ಮೈವ ಆತ್ಯಂತಿಕ ಸತ್ಯಮಿತಿ ಸರ್ವೇ ಆತ್ಮೋಪಾಸಕಾಃ ಭವಿತವ್ಯಾಃ ನ ದೇವತೋಪಾಸಕಾಃ ಭವಿತವ್ಯಾಃ ಇತ್ಯಪಿ ಉದ್ಬೋಧಯತಿ ಪ್ರಕೃತಿಯಸ್ಮಿನ್. ಏಕೈಕಸ್ಮಿನ್ ಅವಸರೆ ಯಾಜ್ಞವಲ್ಕ್ಯ ಪ್ರಭಾವೇನ ಅದ್ಭುತ ಪರತಂತ್ರೋ ಜಾತಃ ಜನಕ ಮಹಾರಾಜಃ ಗೋ ಸುವರ್ಣಾದೀನಾಂ ಸಮ್ಮಾನನೇನ ಮುನಿಂ ತರ್ಪಯಿತುಂ ಇಚ್ಛನ್ನಪಿ ಬ್ರಹ್ಮಜ್ಞಾನೀ ಸಹ ನಾ ಅನುಶಿಷ್ಯ ಹರೇದ ಇತಿ ಪ್ರತಿವಚನೇನ ಸಂಪದಾರ್ಜನೇ ಪರಾಂಗ್ಮುಖಯೇವ ಸ್ಥೀಯತೆ. ಆತ್ಮಜ್ಯೋತಿರೇವ ಪರಮಾಜ್ಯೋತಿಃ ಆತ್ಮಾನಂದಏವ ಪರಮಾನಂದಃ ಜ್ಯೋತಿಷಾಂ ಜ್ಯೋತಿಃ ಆತ್ಮೈವ ಇತ್ಯಾದಿ ಸೂತ್ರವಾಕ್ಯೈಃ ಆತ್ಮನಃ ಪರಮೌತ್ಕೃಷ್ಟ್ಯಂ ಸ್ಥಾಪಯಿತ್ವಾ ಬೃಹದಾರಣ್ಯಕೀಯಂ ಮುನಿಕಾಂಡಂ ಸಮಾಪ್ಯತೆ. ಖಿಲಕಾಂಡೇ ಪುನಃ ವಿಭಿನ್ನಾನಾಂ ವಿಷಯಾಣಾಂ ಚರ್ಚಾ ಕ್ರೋಡೀಕೃತ ವರ್ತದೆ. ತೇಷು ವಿಶಿಷ್ಯ ಶ್ರದ್ಧೇಯಮೇಕಂ ಭವತಿ ದಾ ದಾ ದಾ ಇತಿ ಪ್ರತೀಕಾತ್ಮಕ ಶಬ್ದಘೋಷಣಂ. ದೇವಾಃ ಅಸುರಾಃ ಮರ್ತ್ಯಾಃ ಚ ಪ್ರಜಾಪತಿಂ ಉಪಸೃತ್ಯ ಉಪದೇಶಂ ಪ್ರಾರ್ಥಿತವಂತಃ. ಪ್ರಜಾಪತಿಃ ತ್ರಯಾಣಾಮಪಿ ದಾ ದಾ ದಾ ಇತ್ಯೇವ ಪ್ರತಿವಚನಂ ದತ್ತಂ. ದಾಮ್ಯದ ದತ್ತ ದಯತ್ವಂ ಇತಿ ಪ್ರಜಾಪತಿಃ ದಗಾರತ್ರಯೇಣ ಉಪದೇಶಂ ದತ್ತವಾನ್. ಮೇಘನಾದ ಪ್ರತೀಕತ್ವೇನ ದಗಾರತ್ರಯಮತ್ರ ಅವತಾರಿತಂ. ಸ್ತನಯಿತ್ನುಃ ಪುನಃಪುನಃ ಸರ್ವಾಃ ಪ್ರಜಾಃ ಲಕ್ಷ್ಯೀಕೃತ್ಯ ವದತಿ ದಾಮ್ಯದ ದತ್ತ ದಯತ್ವಮಿತಿ. ಪ್ರತೀಕಾತ್ಮಕಂ ಇದಂ ಆಖ್ಯಾನಂ ಅತ್ಯಂತಾಕರ್ಷಕಂ ದೃಶ್ಯತೆ. ಗಾಯತ್ರಿ ಮಹಾತ್ಮ್ಯಾನುಸ್ಮರಣಂ ಖಿಲಕಾಂಡೇ ಅಂತರ್ಭೂತಮನ್ಯಂ ಪ್ರಸಕ್ತಂ ಪರಾಮರ್ಶಂ ಭವತಿ. ಧಿಯೋ ಯೋನ ಪ್ರಚೋದಯಾತ್ ಇತಿ ಅಸ್ಯಾಃ ರುಚಃ ಚರಮಃ ಪಾದಃ ಸಾರ್ಥಕತ್ವೇನ ಸರ್ವೈರಪಿ ಸ್ವೀಕಾರ್ಯಃ ವರ್ತತೆ. ಕೇವಲ ಗ್ರಂಥಪಠನೇನ ನ ಕೋಪಿ ವಿದ್ವಾನ್ ಭವಿಷ್ಯತಿ ಇತಿ ತತ್ವಸ್ಥಾಪನಾರ್ಥಂ ಶ್ವೇತಕೇತು ವೃತ್ತಾಂತಮತ್ರ ಸಂಕ್ಷೇಪತೆಯ ಅವತಾರಿತಂ. ಏತದೇವ ವೃತ್ತಾಂತಂ ತತ್ವಮಸಿ ಮಹಾವಾಕ್ಯ ಚರ್ಚಾರೂಪೇಣ ವಿಶದೀಕೃತ್ಯ ಪುನಃ ಛಾಂದೋಗ್ಯೋಪನಿಷದಿ ಪ್ರತಿಪಾದಿತಂ. ಮೈಥುನ ಪ್ರತ್ಯುತ್ಪಾದನೆಯೋಃ ಸವಿಶೇಷ ಪ್ರತಿಪಾದನಮಪಿ ಖಿಲಕಾಂಡೇ ಅಂತರ್ಭೂತಂ ಭವತಿ. ಯಜ್ಞಾನುಷ್ಠಾನ ಸದೃಶಂ ಪ್ರಾಧಾನ್ಯಮತ್ರ ಮೈಥುನಸ್ಯ ಕಲ್ಪಿತಂ. ಅಪಾನ್ಯ ಅಭಿಪ್ರಾಣನಂ ಅಭಿಪ್ರಾಣ್ಯ ಅಪಾನನಂ ಇದು ದಿಥಾತ್ರ